ಋಷಿಭಿಃ ಋಷಿಭಿರೀಡ್ಯಾಃ ಋಷಿಭಿರಿತ್ಯಷಿಭಿಃ ಈಡ್ಯೋ ನೂತನೈಃ ನೂತನೈರುತ ಉತೇತ್ಯುತ ಸ ದೇವಾನ್ ದೇವಾಂ ಏಹ ಏಹ ಇಹ ವಕ್ಷತಿ ವಕ್ಷತೀತಿ ವಕ್ಷತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ಪೋಷಂ.

ಜಾತಮುಪ ಉಪದ್ರವತ್ ದ್ರವತಿ ದ್ರವತ್ ವಾಯವಿಂದ್ರಶ್ಚ ಸುನ್ವತ ಆಯಾತಂ ಆಯಾತಂ ಯಾತಮುಪ ಉಪನಿಷ್ಕೃತಂ ನಿಃಕೃತಮಿತಿ ನಿಹಿಕೃತಂ.

ಸುಕ್ರತಾಯ ಸುಕ್ರತೋ ಸುಕ್ರತೋ ಇತಿ ಸುಕ್ರತೋ ಆತ್ವಾ ತ್ವಾ ವಿಶಂತು ವಿಶಂತ್ವಾಶವಃ ಆಶವ ಸೋಮಾಸಃ ಸೋಮಾಸ ಇಂದ್ರ ಇಂದ್ರಗಿರ್ವಣಃ ಗಿರ್ವಣ ಇತಿ ಗಿರ್ವಣಃ ಶಂತೇ ತೇ ಸಂತು ಸಂತು

ದೇ ಆರ್ಯಚಂದ. ಅಮಿತ ಮುದಮೃತಂ ಮುಹುರ್ದುಹಂತಿಂ ವಿಮಲ ಭವತ್ಪದ ಗೋಷ್ಠಮಾವಸಂತಿ ಸದಯ ಪಶುಪತೇ ಸುಪುಣ್ಯ ಪಾಕಾಂ ಪರಿಪಾಲಯ ಭಕ್ತಿ ಧೇನು ಮೇಕಾಂ. ಭಕ್ತ ಬಡೆ ಕಭಿ ಕಭಿ ಬದಮಾಶಿ ಭೀ ಕರ್ತೆ ಹೈ, ಕಹತೆ ಹೈ ಅಮಿತ ಮುದ ಮೃತಂ ಮುಹುರ್ ದುಹಂತಿ. ಮೇನೆ ಏಕ್ ಗಾಯ ಪಾಲ್ ರಖಿ ಹೈ. ಶಂಕರಾಚಾರ್ಯ ಜಿ ಕಹ ರೇ ಹೋ ಶಿವಜಿ ಸೇ ಸೀದೆ ಕಹ ರೇ. ಶಂಕರಾಚಾರ್ಯ ಜಿ ಭಗವಾನ್ ಶಿವ ಸೇ ಸೀದೆ ಕಹ ರೇ, ಸಂವಾದ ಕರ ರಹೇ. ಮೈನೆ ಏಕ್ ಗಾಯ ಪಾಲ್ ರಖಿ ಹೈ. ಬಡಿ ಅಚ್ಚಿ ಗಾಯ ಹೈ. ಅಮಿತ ಮುದ ಅಮೃತಂ ಮುಹುರ್ ದುಹಂತಿ. ಅಮಿತ್ ಮನೆ ಅಸೀಮ್, ಜಿಸ್ಕೆ ಕೋಯಿ ಸೀಮಾ ನಹೀ ಹೈ. ಮುದ ಮನೆ ಪ್ರಸನ್ನತಾ ಕಾ, ಆನಂದ ಕಾ. ಅಮೃತಂ ಮುಹುರ್ ದುಹಂತಿ, ಬಾರ್ ಬಾರ್ ಜಬ್ ಚಾವೋ ತಬ್ ಜಾನ್ ಚಾವೋ ತುಮಹಾ ದೂ ಸಕ್ತೆ ಹೋ, ಜಿತ್ನೆ ಬಾರ್ ಚಾಹೋ ಉತ್ನಿ ಬಾರ್ ದೂ ಸಕ್ತೆ ಹೋ, ವೋ ದೇನೆ ಮೇ ಸಮರ್ಥ ಐಸಿ ಗಾಯ ಮೈನೆ ಪಾಲ್ ರಖಿ ಹೈ. ವಿಮಲ ಭವತ್ ಪದ ಗೋಷ್ಠ ಮಾ ವಸಂತಿ. ಲೇಕಿನ್ ಸಮಸ್ಯೆ ಏಕ್ ಹೈ ಮಹಾರಾಜ್, ಉಸ್ ಗಾಯ ಕೋ ಬಾಂಧನೆ ಕೇಲೇ ಮೇರೆ ಪಾಸ್ ಅಚ್ಚಾ ಗೋಠ ನಹೀ ಹೈ. ಕ್ಯೋಂಕಿ ಭೈಂಸ್ ಕೋ ತೋ ಜಹಾಂ ಭೀ ಬಾಂಧ ದೋ ಚಲ ಜಾತಾ ಹೈ. ಸುವರ್ ಕೇ ಲಿಯೆ ಬಹುತ್ ಸಾಫ್ ಸ್ಥಾನ ಚಾಹಿಯೆ ಹೈ. ದುನಿಯಾ ಮೇ ಗಂದಾ ಸಾ ಗಂದಾ ಸ್ಥಾನ ಮೇ ರಖ ದೋ ತಭಿ ಆನಂದ ಸೇ ರಹತಾ ಹೈ ಕಿ ನಹೀ ಸುವರ್ ಹೈ. ಲೇಕಿನ್ ಗಾಯ ರಹ ಸಕ್ತಿ ಹೈ ಐಸಿ ಜಗಾ ನಹೀ ರಹ ಸಕ್ತಿ. ಇಸಿಲಿಯೆ ಉಸ್ಕೋ ಬಹುತ್ ಅಚ್ಚಾ ಜಗಾ ಚಾಹಿಯೆ, ಬಡಿಯಾ ಗೋಷ್ಠ ಚಾಹಿಯೆ. ಮೇನೆ ಸಂಸಾರ ಮೇ ಬಹುತ್ ಜಗಾ ಘುಮ ಘುಮ ಕರ್ ದೇಖಾ. ಉಸ್ ಗಾಯ ಕೆ ಲಿಯೆ गाय के अनुकूल गोष्ठ मुझे प्राप्त नहीं हुआ कहीं भी. एक जगह मुझे मिल गया है महाराज, वो क्या है? विमल पद, विमल भगवत पद गोष्ठम. निर्मल आपके जो चरण रूपी गोष्ठ है वहीं मैं इस गाय को बांधना चाहता हूं. महाराज तुमने गाय का नाम क्या रखी है? नाम होता है नहीं गाय के? गाय के विशेषण तो बता दिया, अमित मुद अमृतम मुहुर दुअंतिम. लात मारने तो जानती ही नहीं हो गाय. हालांकि लोक व्यवहार में कहा जाता है भैंस कभी लात नहीं मारती है कहते हैं, गाय लात मारती है कहते हैं. लेकिन ये हमने जो गाय पाली है वो लात मारने तो जानती ही नहीं है. क्यों नहीं जानती है महाराज वो गाय लात मारने क्यों नहीं जाती है? क्योंकि आपके लात के आश्रय में बैठी है तो किसको मारेगी वो है? भगवत पद विमल भगवत पद गोष्ठम आवसंतिम. वो गाय आपके निर्मल चरण रूपी गोठ के अलावा और जगह बैठना ही नहीं चाहती है वो.

ಋಷಿಭಿಃ ಋಷಿಭಿರೀಡ್ಯಾಃ ಋಷಿಭಿರಿತ್ಯಷಿಭಿಃ ಈಡ್ಯೋ ನೂತನೈಃ ನೂತನೈರುತ ಉತೇತ್ಯುತ ಸ ದೇವಾನ್ ದೇವಾಂ ಏಹ ಏಹ ಇಹ ವಕ್ಷತಿ ವಕ್ಷತೀತಿ ವಕ್ಷತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ ಪೋಷಂ ಪೋಷಮೇವ ಏವ ದಿವೇ ದಿವೇ ದಿವೇ ದಿವ ಇತಿ ದಿವೇ ದಿವೇ ಯಶಸಂ ವೀರವತ್ತಮಂ.

ಸೀತ್ಯಸಿ ಸ ಇತ್ ಇದ್ದೇವೇಷು ದೇವೇಷು ಗಚ್ಚತಿ ಗಚ್ಚತೀತಿ ಗಚ್ಚತಿ ಅಗ್ನಿರ್ಹೋತಾ ಹೋತಾ ಕವಿಕ್ರತುಃ ಕವಿಕ್ರತುಃ ಸತ್ಯಃ ಕವಿಕ್ರತುರಿತಿ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ಚಿತ್ರಶ್ರವಸ್ತಮ ಇತಿ ಚಿತ್ರಶ್ರವಃ ತಮಃ ದೇವೋ ದೇವೇಭಿಃ ದೇವೇಭಿರಾಗಮತ್ ಆಗಮತ್ ಗಮದಿತಿ ಗಮತ್ ಯದಂಗಾ ಅಂಗದಾಶುಷೇ ದಾಶುಷೇ ತ್ವಂ ತ್ವಮಗ್ನೇ ಅಗ್ನೇ ಭದ್ರಂ ಭದ್ರಂ ಕರಿಷ್ಯಸಿ ಕರಿಷ್ಯಸೀತಿ ಕರಿಷ್ಯಸಿ ತವೇತ್ ಇತ್ತತ್ ತತ್ ಸತ್ಯಂ.

ವಸುರೂಥ್ಯಾಃ ವಸುರಗ್ನಿರ್ವಸುಶ್ರವ ಅಚ್ಛಾ ನಕ್ಷಿದ್ಯುಮತ್ತಾಮಗ್ಯರಯಿಂದ ಆಹ ತಂತ್ವಾ ಆಶೋಚಿಷ್ಠದಿ ದಿವಸ್ ಸುಮ್ನಾಯ ನೂನಮೀ ಮಹೇ ಸಖಿಭ್ಯಃ ಸನೋ ಬೋಧಿಶ್ರುಧೀಹ ವಾಮುರುಷ್ಯಾನೋ ಅಘಾಯತಃ ಸಾಮಸ್ಮಾತ್ ಇಲ ಏಹ್ಯದೀತ ಏಹಿ ಕಾಮ್ಯ ಏಹಿ ಮಜೀವಃ ಕಾಮಧರಾನಂ ಭೂಯಾತ್ ಸೋಮಾನಗ್ಸ್ವರಾನಂ ಗೃಣಿಹಿ ಬ್ರಹ್ಮನಸ್ಪತೇ ಕಕ್ಷೀವಂತಂಯ ಔಷಿಜಃ ಯೋ ರೇವಾನ್ಯೋ ಆಮೀವಃ ವಾಸುವಿತ್ಪುಷ್ಟಿವರ್ಧಾನಃ ಸನಸ್ಸಿ ಶಕ್ತು ಯಸ್ತುರಃ ಮಾನಶ್ಯಗ್ಯಸೋ ಅರಾರುಷೋ ಧೂರ್ತಿಃ ಪ್ರಣಂ ಮರ್ತ್ಯಸ್ಯ ರಕ್ಷಾ ಆನೋ ಬ್ರಹ್ಮನಸ್ಪತೇ ಮಹಿತ್ರೀ ನಾಮವೋ ಅಸ್ತು ದ್ಯುಕ್ಷಂ ಮಿತ್ರಸ್ಯ ಆರ್ಯಂ ನಃ ದುರಾಧರ್ಷಂ ವರುಣಸ್ಯ ನಹಿ ತೇಷಾ ಮಮಾಚನನಾಧ್ವಾಸು ವಾರಣೇಷು ಈಶೇ ಏ ರಿಪುರಘಶಗ್ಯಸಃ ತೇಹಿ ಪುತ್ರಾಸೋ ಅದಿತೇಃ ಪ್ರಜೀವಸೇ ಮರ್ತ್ಯಾಯ ಜ್ಯೋತಿರ್ಯಚ್ಛಂತ್ಯಜಸ್ರಂ ಕದಾಚನ ಸ್ತರೀರಾಸಿನೇಂದ್ರಾಶಶ್ಚಸಿ ದಾಶುಷೇ.

ಬಹೂತಸ್ಯ ಭಕ್ಷಯಾಮಿ ವಾಜೇ ವಾಜೀ ಭೂಯಾಸಂ ಸವಿತ್ರಾ ಪ್ರಸೂತಾ ದೈವ್ಯಾಪ ಉಂದಂತು ತೇ ತನೂಂ ದೀರ್ಘಾಯುತ್ವಾ ಯವರ್ಚಾಸೇ ಕಶ್ಯಪಶ್ಯತ್ರಿಯಾಜುಷಂ ಜಮದಗ್ನೇ ಸ್ತ್ರಿಯಾಜುಷಂ ಯದ್ದೇವಾನಾ ಅಂತ್ರಿಯಾಜುಷಂ ತನ್ಮೇ ಅಸ್ತುತ್ರಿಯಾಜುಷಂ.

0: ವಿಚಾರ ಅನುಗತ, ಆನಂದ ಅನುಗತ ಅಂಡ್ ಅಸ್ಮಿತ ಅನುಗತ. ಅನುಗತ ಮೀನ್ಸ್ ಬೇಸ್ಡ್ ಆನ್. ಬೇಸ್ಡ್ ಆನ್ ವಾಟ್? ವಿತರ್ಕ ಅಂಡ್ ವಿಚಾರ. ದೇರ್ ಅಗೇನ್ ಇನ್ ವಿತರ್ಕ ಅನುಗತ ಅಂಡ್ ವಿಚಾರ ಅನುಗತ ಯು ಹ್ಯಾವ್ ಟೂ ಡಿಫ್ರೆಂಟ್ ಸ್ಟೇಟ್ಸ್. ಒನ್ ಮೆಡಿಟೇಟಿಂಗ್ ಆನ್ ದಿ ಸಟಲ್ ಆಬ್ಜೆಕ್ಟ್ಸ್, ಮೆಡಿಟೇಟಿಂಗ್ ಆನ್ ದಿ ಗ್ರಾಸ್ ಆಬ್ಜೆಕ್ಟ್ಸ್. ಇನ್ ದಟ್ ದೇ ಆಲ್ಸೋ ಡಿಫರ್. ಅಂಡ್ ಆನಂದ ಅನುಗತ ದೇರ್ ಯು ಆರ್ ಮೆಡಿಟೇಟಿಂಗ್ ಓನ್ಲಿ ಅಪಾನ್ ದಿ ಬ್ಲಿಸ್ ಆಸ್ಪೆಕ್ಟ್ ವಿಚ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್. ಅಂಡ್ ಅಸ್ಮಿತ ಅನುಗತ ದೇರ್ ದೇರ್ ಇಸ್ ನೋ ಅದರ್ ಥಾಟ್, ನೋ ಅದರ್ ಎಕ್ಸ್ಪೀರಿಯನ್ಸ್, ದಿ ಎಕ್ಸ್ಪೀರಿಯನ್ಸರ್ ಓನ್ಲಿ ರಿಮೈನ್ಸ್ ಅಸ್ ಅಸ್ಮಿತ. ಅಸ್ಮಿ ಅಸ್ಮಿ ಐ ಐ ಐ ಇನ್ ದಿಸ್ ವೇ. ಸೊ ವೆನ್ ಯು ಮೆಡಿಟೇಟ್ ಅಪಾನ್ ದಿ ಗ್ರಾಸರ್ ವರ್ಲ್ಡ್ ಒನ್ ಟೈಪ್ ಆಫ್ ಸಮಾಧಿ ಟೇಕ್ಸ್ ಪ್ಲೇಸ್, ಸಂಪ್ರಜ್ಞಾನ ಸಮಾಧಿ. ವೆನ್ ಯು ರಿವರ್ಟ್ ಇಟ್ ಟು ಸಟಲ್ ಸ್ಟೇಟ್ ಆಫ್ ಮೆಡಿಟೇಷನ್ ಇನ್ ದಿ ಆಯತನ ದಿ ಬೇಸ್ ಇನ್ ವಿಚ್ ಯು ಮೆಡಿಟೇಟ್ ಅಪಾನ್ ಆನ್ ವಿಚ್ ಯು ಮೆಡಿಟೇಟ್ ಅಪಾನ್ ಬಿಕಮ್ ಸಟ್ಲರ್, ದೆನ್ ಯು ವಿಲ್ ಗೇನ್ ದಿ ಸೆಕೆಂಡ್ ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್. ಅಂಡ್ ವೆನ್ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಬಿಕಮ್ಸ್ ದಿ ಎಕ್ಸ್ಪೀರಿಯನ್ಸ್, ದಿ ಆನಂದ ಇಟ್ ಸೆಲ್ಫ್, ವಿಚ್ ಎವರ್ ಆನಂದ ಯು ಆರ್ ಎಕ್ಸ್ಪೀರಿಯನ್ಸ್, ಇಫ್ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ದಿ ಥರ್ಡ್ ಸ್ಟೇಟ್ ಆಫ್ ಸಂಪ್ರಜ್ಞಾ ಸಮಾಧಿ ಇಸ್ ಅಟೈನ್ಡ್. ಅಂಡ್ ದಿ ಫೋರ್ತ್ ಸ್ಟೇಟ್ ಆಫ್ ಸಂಪ್ರಜ್ಞಾ ಸಮಾಧಿ ಇಸ್ ಅಸ್ಮಿತ ಅನುಗತ, ವೇರ್ ದಿ ಎಕ್ಸಿಸ್ಟೆನ್ಸ್, ದಿ ನಾಲೆಜ್ ದಟ್ ಐ ಐ ಐ, ದಟ್ ನಾಲೆಜ್, ದಟ್ ಪ್ರಜ್ಞಾ ಓನ್ಲಿ ರಿಮೈನ್ಸ್, ದಟ್ ಇಸ್ ದಿ ಓನ್ಲಿ ವೃತ್ತಿ ವಿಚ್ ರಿಮೈನ್ಸ್. ಅಂಡ್ ಇನ್ ದಿಸ್ ಸ್ಟೇಟ್ ದೇ ಸೇ ದಿ ಯೋಗಿ ಅಟೈನ್ಸ್ ವಿದೇಹ ಕೈವಲ್ಯಂ ಆರ್ ಜೀವನ್ ಮುಕ್ತಿ. ಹಿ ಅಟೈನ್ಸ್ ಜೀವನ್ ಮುಕ್ತಿ ಒನ್ ಹಿ ಲೀವ್ಸ್ ಹಿಸ್ ಬಾಡಿ, ಗೇನ್ಸ್ ವಿದೇಹ ಕೈವಲ್ಯಂ, ದಿ ವಿದೇಹ ಮುಕ್ತಿ. ಅಸ್ ಇನ್ ವೇದಾಂತ ಹಿಯರ್ ಆಲ್ಸೋ ದೇ ಅಕ್ಸೆಪ್ಟ್ ಜೀವನೇವ ಮುಕ್ತಿ, ಜೀವನ್ ಮುಕ್ತಿ. ಒನ್ ಹೂ ಇಸ್ ಲಿವಿಂಗ್, ದಿ ಯೋಗಿ ವೈಲ್ ಲಿವಿಂಗ್ ಹೂ ಇಸ್ ಲಿಬರೇಟೆಡ್ ಫ್ರಮ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್, ಫ್ರಮ್ ದಿ ಅಟ್ಯಾಚ್ಮೆಂಟ್ ಫ್ರಮ್ ದಿ ಸಂಸಾರ, ದಟ್ ಪರ್ಸನ್ ಇಸ್ ಕಾಲ್ಡ್ ಜೀವನ್ ಮುಕ್ತ. ಸೊ ದಿಸ್ ಅಂಡ್ ಅಗೇನ್ ಸರ್ವವೃತ್ತಿ ನಿರೋಧೇ ಟು ಅಸಂಪ್ರಜ್ಞಾ ಸಮಾಧಿ. ಬಟ್ ಹಿಯರ್ ಅಗೇನ್ ಸಿ ದೋ ಹಿ ಹ್ಯಾಸ್ ಕಮ್ ಟು ದಿ ಅಸ್ಮಿತಾ ಸ್ಟೇಟ್, ದಿ ಐ, ದಟ್ ಥಾಟ್ ಫಂಕ್ಷನ್ ಎಕ್ಸಿಸ್ಟ್ ಸ್ಟಿಲ್. ಬಟ್ ವೆನ್ ಯು ರಿಮೂವ್ ಈವನ್ ದಟ್ ಥಾಟ್ ಫಂಕ್ಷನ್ ಫ್ರಮ್ ದಿ ಮೈಂಡ್, ಯು ಗೇನ್ ದಿಸ್ ಅಸಂಪ್ರಜ್ಞಾತ ಸಮಾಧಿ. ದಿಸ್ ಅಸಂಪ್ರಜ್ಞಾತ ಸಮಾಧಿ ಇಸ್ ದಿ ಹೈಯೆಸ್ಟ್ ಸಮಾಧಿ attained by the yogins. And this asamprajna samadhi is also of two types, bhava pratyaya and upaya pratyaya. Bhava pratyaya is the knowledge, like, see, you attain this samprajna samadhi, you come this state of asamprajnata, and in this state, when you are at peace, you gain the state of some devatahood, some deity. You become some deity, or you become immersed in that prakriti. You merge with that prakriti. Until the next creation, when the next creation starts, you will have to take another birth, and then again gain the knowledge. You have to gain this upaya pratyaya. Upaya pratyaya is the ultimate in the yoga samadhi. And again, yoga samadhi is not an important teaching which we are focused upon. We want to gain the knowledge of the system. Yoga samadhi is a helpful means. The samadhi, these teachings, the control of mind, etc., are helpful means in Vedanta. That's all. Because yoga samadhi, according to the Vedantic knowledge, is also a jada samadhi. The sadhana aspect is good. Since I have extolled so much, I have praised so much of the yoga, one should not think yoga is so much important, that the knowledge which is prescribed in the yoga is also correct. No. This is a Purupaksha. This is a Purupaksha Jnana, that the knowledge of the opposition, that's all. Because the knowledge, even though it is gained through the yoga, whatever knowledge, even though it is gained through the yoga, the mind is not annihilated. Mind, mano nasha does not happen here. What happens? Mano nigraha. Mano bandhana. The bondage of mind, the control of mind is what happens. And because of that, you experience the samadhi. And this samadhi and the jnana samadhi, the samadhi because of Vedanta knowledge, is not same. Because this samadhi, though the jnatru, jnaya, the jnatru, jnana and jnaya rupa, they are not different, still here it is a jada samadhi. Whereas the self is chetana yukta. It's only chetana. It's not chetana yukta. It is chetana itself. In the Vedanta. So, being that chetana itself is the samadhi which is prescribed in the Vedanta. So, if you add that piece, that idea in this and practice this meditation, then it will be useful to annihilate the thoughts, to destroy the thoughts. By destroying the thoughts, you will be able to gain the focus of mind in which you can implant this, you can gain this knowledge, this you can assimilate this knowledge which you gain through Vedanta. And gain this akhandakara vritti.
1: Om Namah Shivaya. You are listening to Shaivam.org Radio, the 24/7 spiritual channel from Shaivam.org.